0: ಸತತ ವಾಗಕಿಯನ್ನ ರೇಡಿಯೋ
1: ಅತ್ಯವಶ್ಯ ಭಾಂಡ ಸಂದಹ ಅಡುವ ಮಿಲಡತ್ ವಡ ಅಡುವ ಸುದಕ್ಕೆ ಕೊಳಕಿರುವ ಏಕ ರೂಪಾಯಿ ಏಕಸೆ ಅನುರವ್ಯಾಯಿ ಸುದು ಸೇರಿ ಕಿಲೋ ಏಕ ರೂಪಾಯಿ ದೇಸಿಯ ನಫೆಯಾಯಿ ಮುಂಗಿಟ ಕಿಲೋ ಏಕ ರೂಪಾಯಿ ಅಟಸಿ ಹತ್ತ ಪಹಾಯಿ ರತು ಪಾರಿಪು ಕಿಲೋ ಏಕ ರೂಪಾಯಿ ದೇಸಿಯ ಹತ್ತ ನಫೆಯಾಯಿ ಲುಕು ಲೋನು ಕಿಲೋ ಏಕ ರೂಪಾಯಿ ಏಕಸೆ ಹತ್ತಲಿಸ ನಫೆಯಾಯಿ ರತು ಲೋನು ಕಿಲೋ ಏಕ ರೂಪಾಯಿ ತುಂಸಿಯ ವಿಸ್ಸಾಯಿ ಅರ್ಧ ಪಾಲ್ ಕಿಲೋ ಏಕ ರೂಪಾಯಿ ದೇಸಿಯ ಪನಸ ನಫೆಯಾಯಿ ಲಂಕಾ ಸದಸ ಜಾತಿ ನಿಲತೀರಕ
2: ಉತ್ಸವ ಸಮಯ ಪ್ರದರ್ಶನ
3: ಕಾರ್ಯಕ್ಕೂ

0: ಶಮಪಹ ಅನುತುನಾಯ್ದ ಶಮಹತ ಲಖಂಡ ರೇಡಿಯೋ ITN ಸಭೆ ಶ್ರೀಲಂಕೆಯ ಹಂಡ
1: ವಿಲಾವ ಪಸ್ವರು ಎಕಹೆ
2: ವಿಲಾವ ಒಬವಿತ ಗಿನಾವೆ

ಪ್ರತಿವರ್ಷ ಮಹಾಂತ ಸಂದಹ ಅಡುವ ನಿಲದ ವಡ ಅಡುವಲ್ಲಿ ಸುದಕ್ಕೆ ಕೊಳುತ್ತಿರುವ ಏಕ ರೂಪಾಯಿ 190 ಸುದು ಸೀರೆ ಕಿಲೋ ಏಕ ರೂಪಾಯಿ 290 ಮುಂಗಡ ಕಿಲೋ ಏಕ ರೂಪಾಯಿ 875 ಪ್ರತಿ ಪರಿಪು ಕಿಲೋ ಏಕ ರೂಪಾಯಿ 290 ಲೋಕಲೋನು ಕಿಲೋ ಏಕ ರೂಪಾಯಿ 149 ರತ್ತಲೋನು ಕಿಲೋ ಏಕ ರೂಪಾಯಿ 920 ಅರ್ಧಪಾಲ್ ಕಿಲೋ ಏಕ ರೂಪಾಯಿ 259 ಲಂಕಾ ಸದಸ ಜಾತಿ ನಿಲತೀರಕ.

0: ಕೊಡುತ್ತಾನೆ.
1: ಸ್ವಾಭಾವಿಕ ಗುಣನ್ಪಿರಿ ವಿಜಯ ಮಿರಿಸ್ ಕೊಡು, ತುನಪು ಹಾಕೊಡು, ಗಾಂಬಿರಿ ಸಹ ಕಾಕೊಡು.
0: ಲಂಕಾ ವೆನ್ ಇಟರಾಟ ತತ್ಯಾನ ವಿಜಯ ಪ್ರೊಡಕ್ಟ್ಸ್
1: ಇದರ ಕಿಚನ್ ಸ್ಟಾರ್ ವಿಜಯ ಪ್ರಾಡಕ್ಟ್ಸ್.
2: ಅತ್ಯವಶ್ಯ ಭಾಂಡ ಸಂದ ಅಡುವ ಮಿಲಡ ವಡ ಅಡುವೆ ಸುದಕ್ಕೆ ಕೊಳುತ್ತಿರುವ ಏಕ ರೂಪಾಯಿ 196 ಸುದು ಸೇರಿ ಕಿಲೋ ಏಕ ರೂಪಾಯಿ 290 ಮುಂಗಡ ಕಿಲೋ ಏಕ ರೂಪಾಯಿ 870 ರತು ಪಾರಿಪು ಕಿಲೋ ಏಕ ರೂಪಾಯಿ 270 ಲೋಕಲೋನು ಕಿಲೋ ಏಕ ರೂಪಾಯಿ 149 ರತು ಲೋನು ಕಿಲೋ ಏಕ ರೂಪಾಯಿ 920 ಅರ್ಧ ಪಾಲ್ ಕಿಲೋ ಏಕ ರೂಪಾಯಿ 250 ಲಂಕಾ ಸದಸ್ಯ ಜಾತಿ ನಿಲತೀರಕ.

0: нарастала.
1: ವಿಯೆಟ್ನಾಂ ಜನಪತಿ ಹಿಟ್ ದಿವೈನಟ ರಂಗಗೆ ಮರಣೇನ್ ವಿಪಕ್ಷ ದೇಶಪಾಲ ವಾಸಿಕಾಂಡ ಬಾವಟ ಆಟುವೆನ್ ಚೋದನಾ ದರ್ವನ್ ವೆಡುವೆನ್ ಜನಶಕ್ತಿ ಪದನಮ ಜನಾಧಿಪತಿ ಅರಮುತಲ ಸಮಗ ವಿದ್ಯಾಘಾತನೆ ವಿತ್ತಿಕಾರುವನ ಹತ್ತರ ದಿನಗೆ ಮರಣ ತಡುವಂಬ ಶ್ರೇಷ್ಠಾಧಿಕರಣೆ ತಹವುರು ಕರಾಯ್ ಆಯೋಜನಕ್ಕೆ ಸಮಾಜ ಮಾಧ್ಯ ಪ್ರಚಾರದ ಸತ್ಯಭಾವ ಶ್ರೀಲಂಕಾ ಇನ್ಶೂರೆನ್ಸ್ ಕಿಐ ಅಮೆರಿಕ ಇರಾನ್ ಗಿವಿಸುಮೆ ನತರವನ್ನು ಅರ್ಬುದಯ ಲಖಂಡ.

ಅದು ವರ್ಜಟಾಣಿ ಮಾಡಿದ್ದೇವೆ ಗೀತೆ ಹಿಟ್ಟು ಮಾಮ ತೋರಗತ್ತ ಗಸಲ್ ಶೈಲಿಯ ಗೀತೆ ಮಮ್ಮ ಹಿತ ಗಸಲ್ ಶೈಲಿ ಗೀತ ಬಹು ಮಾಡು ಈ ಸಿಂಗಲ ಗೀತ ರಚಕೀನ ಲೇವನು ಕುಹಮತ್ ಮಮ್ಮ ತಾಸಲನೇ ಮೀಗ ಸಮಾಹಿಟ ಫಲಮ ಗೀತೆ ಉನಾದ ಕಿಲ ಪುಲಾ ಮುಖದ ಗಸಲ್ ಶೈಲಿ ಗೀತ ಸಿಂಗಲಿಂಗ್ ಗಾಯನ ಕಲ್ಲನೇ ಕೌರು ಮೇಘ ಮಗಿ ಸಿಂಹಗಿರಿ ಸಂಗತ ತಟ್ಟಿಟ್ಟು ತೊರ ಇದಾಗತ್ತ ಗೀತೆ ಗಸಲ್ ಗಾಯನೆ ಪುಲಿ ಬಂದ ಕಥಾ ಕನ್ನಡ ಕೇನರ್ ಪುಲ ಸಂಗೀತ ರಾಗಧಾರಿ ಸಂಗೀತ ಮೆನವಿನ್ ಇಗನಿಗ ತತ್ ಗಸಲ್ ಶೈಲಿಯ ಗೀತ ಗಾಯನ ಬಿಟ್ಟು ಕಪಾಸು ಮುಖದ ಈ ವಚನ ನೋಯಕ್ ನೋಯಕ್ ತಮಗೆ ಹಾಂಡ ನೋಯಕ್ ನೋಯಕ್ ಆ ಕಾರ್ಯ ನಮ್ಮ ಶೈಲಿ ಅವರಿನ ಇದಾಗ ನಟವೇನೋ ನಿಕಂಗ ಇಕ್ಕ ತಲೆಯಕ ಗಾಯನೇ ನೋಯಕ್ ನೋಯಕ್ ಹೆಡ ತಲೆ ಗಾಯನೆ ತುಲಿಂಗ್ ಇದು ಪತ್ಕಾರ ನಟವೇನೋ ಇದು ಅನಿ ದೇ ತಮೈ ಹಿಂದಿ ಭಾಷಾ ತಮೆ ಅಪಿ ಗಸಲ್ ಭೂಮ ಮಿಟ ಹಲತಿ ಎನ್ನಿ ಮುಖದ ಹಿಂದಿ ಭಾಷಾ ಭಾರಿ ಮಾಧುರ್ಯ ಗುಣ ಆಗ್ತೀನ ಭಾಷಾವಕ್ ಹರಿ ಲಾಲಿತ್ಯ ಆಗ್ತೀನೋ ಕಥಾ ಕರ್ಣ ಕೊಟ್ಟು ಮುಖದ ಓನು ಓನ ಹ್ಯಾಂಡೆಟ್ ವಚನೆ ನಮನ್ ಕರನ್ನಟ ಪುಲುವಂ ತನಿ ವಚನೆ ಮುತ್ ಅಪಿ ಸಿಂಗಲ ಭಾಷಾ ಮಹಾಪೋಸ ಭಾಷಾವಕ್ ನುಮುತ್ ಏ ಹೆಡತಲ್ ಹಿಮ ಗೀ ವಚನೆ ಅಪಿಟ ಓನೋ ನಾ ಕಾರ್ಯ ಮೇ ಗಾಯನಿಂಗ್ ಹೆಡತಲ್ ಮೇ ಇದ್ರಿ ಪಚ್ಕ ನಮಾರಿ ಮಮ್ಮ ಹಿಮ ಅಪಿ ಏಕ ಗೀತೆ ಮಮ್ಮ ಹಿಮ ಅಮ್ಮ ಅವರುನಿ ಗೀತೆ ಅಮ್ಮ ಅವರುನಿ ಕೀನ ವಚನೆ ನೋಯಕ್ ನೋಯಕ್ ಹೆಡವಟಗೆ ನೀನು ಇವಾಗಿ ಸೀಮಿತ ನುಮುತ್ ಮೇ ಗೀತೆ ಪ್ರೇಮ ಕೀರ್ತಿ ಶೂರ್ಯನಾಥಿನ್ ಮಂಗ್ ಲೀವಗತ್ತೆ ಮೇ ಗೀತೆ ಅಥವಾ ಸಿಂಗ್ ತುಮ ಲೀಪು ಅವಸಾನ ಗೀತೆ ಗಸಲ್ ಗೀತೆ

0: ಸಿಂಹಳ ಗೀತೆ ವಿರಾಚನೆಯ ನಿರೋಷಾ ವಿರಾಚನೆ ಸ್ಪರೇನ್ ಗೇಣು ಈ ಗೀತೆ ಸಮುಚ್ಚಯ ಮೊನತರಂ ರಸವತ್ ಮೊನತರಂ ಹೆಂಗುಂ ಬರದ ಅಪೆ ರಸ ಮತಕೆ ಅಲ್ಲ ಅಪೆ ರಿದುಂ ದಿನ ಮತಕೆ ಅಲ್ಲ ಈ ಹಂದಿ ಮೊನತರಂ ಅವಧಿ ಉನಾದ ನೇದ ನಿರೋಷಕ್ಕೆ ಅಪಿ ಮುಹೂರ್ತಕತೆ ವಿರಾಮಯ ಗಮ ಆದರಣೀಯ ರಸವತುನಿ ನಿರೋಷಾ ವಿರಾಚನೆ ಸ್ವರೇನ್ ನೆಲೆಸಿನ್ ವಸಗ್ಯಾನ್ನು ಮೇ ಸಂದಿಯಧಾರ ಪ್ರಾಸಾಂಗಿಕ ಸಚಿವಕರಣೆಯ ಅಪಿ ಮೇಲಂಗಡ ಸೂದಾನಂ ಅಪೆ ಗೌರವನೀಯ ಆರಾಧನೆ ಲಭ ಅದ ಸಪಮಿನ ಸೀತಿನ ಶ್ರೀಲಾಂಕೆಯ ಸುಭಾವಿತ ಗೀತ ವಂಶಾವಲಿ ವಿನಮ ಪರಿಚ್ಛೇದ್ಯಕ್ ಉಹುನಮಿನ್ ರಚನಾ ಕರಗತ್ ಇವಕೇಮ ಸಿಂಹಲ ಗೀತೆ ವಿನಮ ರಿತ್ಮ್ಯಾಕ್ ತಮನ್ನಮಿನ್ಮ ನಿರ್ಮಾಣ ಕರಗತ್ ಈ ಆದರಣೀಯ ಪ್ರವೀಣ ಶಿಲ್ಪಿಯಾತ ವಿವೇದಿಕಾವಟ ಅರಯುಂ ಕರಾಂದ ಒಬವಿನುವಿನ್ ಕಯಾನತ ರಸವತುನಿ ಅಪಿ ಹೊಂದಾತ್ಮ ಸಂಪ್ರಸಾದೇಕೇನ್ ಅರಯುಂ ಕರಮು ಸಂದದೀಯ ಧರ್ಮಿ ಪ್ರಾಸಾಂಗಿಕ ಸಜೀವಕರಣೆಯ ರಸಗಾನ್ವನ್ನಟ ಆಚಾರ್ಯ ದಯಾರತ್ನ ರಣತುಂಗ ಪ್ರವೀಣ ಗಾಯನ ವೇದಿಯಾನಟ ಎನ್ ಮಾದರಿನ್ ಸಿನಿಹಸಿನ್ ಅರಯುಂ ಒಬುತುವಂತಾಯಿ ವೇದಿಕಾವಟ
1: ಲಖನ ಮಿಯೂರು ಮಿಯಸಿಯ ಪ್ರಸಂಗೇಟ ಸಹಭಾಗಿ ವೀಮಟ ಅದತ್ ಮಠ ಆರಾಧನಾ ಕಲೆ ಅಪೇ ನಿಷ್ಪಾದಕ ದಸ ವಸಂತ ಇತಿನ್ ಮೇ ರಸಕ ರಸಕಾವ್ಯನೇ ಒಬ್ಬ ಸಮಠ ಅದತ್ ಸುಭಾವಿತ ಗೀತ ಕೀಪ್ಯಾಕ್ ಗಾಯನ ಕರ್ಮಿನ್ ಏ ಪಿಲ್ ಬಂದವ ಅದಹಾಸ ಪ್ರಕಾಶ ಕಿರೀಮಠ ಒಬ್ಬಟ ಏವ ರಸವಿಂದನೆ ಕಿರೀಮಠ ಸಲಸ್ವೀಮಠ ತಮಾಯ್ ಮಾದ ಸೂದನವನ್ನೇ ಅದ ಪ್ರಥಮೇನ್ಮ ಮೇ ಪ್ರಸಂಗೇಟ ಗಾಯನ ಕಿರೀಮಠ ಮಮ ತೋರಾಗತ್ತೆ ಉದುಂಬರ ಗೀತೆ ಮೈತನೆ ಮೇ ಮಗೆ ಆದರಣೀಯ ರಸಿಕ ರಸಕಾವ್ಯನ್ ಮೇ ಉದುಂಬರ ಗೀತೆಯಟ ಸವಂದಿಲ ತಿಯನು ಮೇ ಉದುಂಬರ ಗೀತೆ ರಚನಾ ಕಲೆ ಉಪಾಲಿ ಧನವಳಿತಾನ್ಯನ್ ಇವಾಗೇಮ ಸರದಸನಾಗ ಸೂರ್ಯನ್ ತಮೈ ಗೀತೆ ತಾನು ನಿರ್ಮಾಣ ಕಲೆ ಮೈತನ್ ಇತರ ಮಠ ಹಿತರ ಇತರ ದುಃಖ ಕತೆಯನ್ನು ಕನಗಾಟುವ ಕತೆಯನ್ನು ಮೇ ಅವಸ್ಥಾವೆ ಮೇ ನಿರ್ಮಾಣ ಕಲ ನಿರ್ಮಾಣ ಕರುವನ್ ದಿದೆನಾಮ ಅದ ಜೀವಿತೇನ ಸಮಾರಗಿನ ಅದ ಅಪಾತ್ರ ನೇ ಮಂಗಿತಾನೆ ಏ ಆಯ ಹಿಟಿಯನ ಮೇವನೆ ಅವಸ್ಥಾವಕ ಮಾ ಸಮಗ ಮಂಗಿತಾನೆ ಮಠ ಮೀಟವಾಡ ಉಂಗಾ ಸತುಟಿಂಗ್ ಮೇ ಗೀತೆ ಗಾಯನ ಕರನ್ ತಿಮುನ ನಮುತ್ ಮಾ ಮಗ ಯುತು ಮಾ ಕ್ವಶನ್ ಮೇ ಗೀತೆ ಗಾಯನ ಕರಿಮಠ ಪ್ರಥಮೇನ್ ಮಮ ಏ ದಿದಿನಾಟಮ ನಿವಾನ್ಸುವ ಪ್ರಾರ್ಥನಾ ಕರ್ನ ಮಗದೆ ಮಿವನಿ ಇತ ಅಲಂಕಾರ ಕಾಟ ರಸವಿಂದಿನಟ ಪುಲ್ವ ಮತಕ್ಕೆ ಹಿಟ್ಟಿನ ಗೀತೆ ಅಕ್ಕ ನಿರ್ಮಾಣ ಕಿರಿಯಮಗ್ಯಾನ ಮಗದ ಮಠ ಇತ ಆಶಾವೇನ್ ಗಾಯನ ಕಿರಿಯಮಠ ಹೆಕಿವನ್ನಿ ನಿರ್ಮಾಣ ತಿನ ಉಸ್ತತ್ವ ನಿಸ ಏ ಕೇಯ ಪದ ರಚನ ದೇವಗೆ ತನು ನಿರ್ಮಾಣ ಅಂತ ಮಮ್ಮ ವಿಶೇಷೇನ್ ಮೇ ಅವಸ್ಥಾವೆ ಸಂಧಾನ ಕಮತಿ ಒಬ್ಬಟ ಹೊಂದಾಯ್ ಇತೇನ್ ಅಪಿ ದನ್ ಗೀತೆ ಮಾ ಗಾಯನ ಕರಣ

ಮೀರಗ ಗೀತೆ ರಚನಾಕಲೆ ಶಾಂತ್ ಜಯಲಕ್ಷಿಸೇರ ಓಗೇಮ ಸಂಗೀತ ನಿರ್ಮಾಣೆ ಮೇ ಗೀತೆ ಮಗಿ ಸಕ್ಮನ್ ಸಂದ ಸಂಗತ ತೆಗಿತ ಗೀತೆ ಅತಿ ಭೂಮ ಅತಿಶೈನ್ಮ ಸರಳವ ಕೇವೇನೋ ಮೀ ಗೀತೆ ಮೀ ಕೇವೆಣ್ಣಿ ಮುಗದ ತರುಣ ಸಿತಕ ಎತ್ವಿಚ್ ಎತ್ವೇನ ಮೀ ಆದರಿ ಪಿಡಿ ಬಂದ ಹೆಂಗೀಮ ಹರಿಯಟ್ಟು ಮೀ ಕಲಾ ವೈವಿ ದಿಯ ಸಿಂಧೆನೋವಾಗಿ ಯಾವಾಗೆ ಆ ಪಾವು ಪೀರಿನವಾಗಿ ಹಿತ ಸಾತುಟುವೇನೋ ಯಾವಾಗೆ ಮಾ ಪಾವು ಸಂತಾಪೇಡ ಪತ್ವೇನೋ ಇವನ್ನ ಹೆಂಗೀಮಕ್ ಮೀ ಗೀತೆ ಕೇವೆನ್ ಅಭಿ ಅಹಮ ಗೀತೆ

ನಿರೋಶಕ್ಕೆ ಬಹುಮಿ ಸ್ತುತಿ ಅದತ್ ಅಪಿ ಗೌರವನೀಯ ಆರಾಧನೆ ನವೀತ್ ನಿಸಂದದಿಯ ಧಾರ ಪ್ರಾಸಂಗಿಕ ಸಚಿವಕರನೆ ಒಬೇ ಅರುದ್ಬರ ಗೀತಾವಲಿಯಕಿನ್ ಮತ್ಮತ ಕಾವುದಿಕರಮಿನ್ ರಸವತ್ಕಿರಿಮ ಸಂಬಂಧಿನ್ ಅಪಿ ನವತತ್ ವಿವೇದಿಕಾವೇ ಸಿಟಿ ಮುನಗಹೆಂ ಒಬತುಮೆಗೆ ಅರುದ್ಬರ ಗೀತಾವಲಿ ರಸಮುಸುತೆನ್ ಕಥಾಕರಮಿನ್ ಈ ಗೀತಾವಲಿಯ ರಸೆ ವಿಧಾದಾಗನ್ ಭೂಮಿ ಸ್ತುತಿ ನವತತ್ ಒಬತುಮೆಟ ಆದರಣೀಯ ಸಂಗೀತ ರಸಕಾಮಿ ಸಹೃದ ಹಿತವತುನಿ ಅಪಿ ಕೆಮೆನ್ ಕೆಮೆನ್ ಅದತ್ ವಿಪ್ರಾಸಂಗಿಕ ಹಮುವಿಮೆ ಅವಸಾನ್ ಮುಹೂರ್ತಟ ಲಗಾವತಿ ಬೆನ್ನೆ ಅಪಿ ಸೂದಾನಂ ವ್ಯವಸಾನ್ ಮಿನಿತ್ತು ಕಿಹಿಪೆಯ ಶ್ರೀಲಾಂಕೆಯ ಸುಭಾವಿತ ಗೀತೆ ಮುದ್ರಾವಕ್ ಬಂದು ಓಗೆ ಹನೆನ್ ಜಲಿತ್ ರಸವತ್ ಕರಂತ ಅಪಿ ಬಹುಮಾದರೆನ್ ಗೌರವೇನ್ ಹುದಾತ್ಮ ಸಂತ ಸಾಧೇನ್ ಆರಾಧನಾ ಕರ್ಮು ಸಂತತಿಯ ಧಾರ ಪ್ರಾಸಂಗಿಕ ಸಜೀವಕರಣೆ ರಸಗಾನ್ ವನ್ನಟ ಪ್ರವೀಣ ಗಾಯನ ಶಿಲ್ಪಿ ಆಚಾರ್ಯ ದಯಾರತ್ನ ರಣತುಂಗ ಶೂರಿಂದ ಅಪಿ ಹುದಾತ್ಮ ಸಂತ ಸಾಧ್ಯ ಕೇಕತು ಕರ

0: ಪದ್ಧತಿಯ ತಾರ
1: ಸಮಾನುಗ್ರಹಾಯ
2: ಕೋಟಿ ಎಕುಲಹಿ ಧನ ನಿಧಾನ ಲೋತರಾಯ ದಸ ಲಕ್ಷ ಪ್ರಥಮ ತ್ಯಾಗ ಬೀಸಿ ಲಕ್ಷ ವಿಲಾ ರೂಪಿಯ ಲಕ್ಷ ತುಂದಾಹ ದಾಹ ಸಿ ಹೆಟ ಬೀಸಿ ತ್ಯಾಗಿ ಡಬಲ್ ವಿಲಾ ಕೋಟಿ ಎಕುಲಹಿ ಧನ ನಿಧಾನೇಟ ರೂಪಿಯ ಹತಲಿಯ ಕೊಂದಟ ಮೇತಿ
3: ಲಾಂಕಿ ವಿಶ್ವಾಸ ದಿನು ಮಾರ್ಕ್ಸ್ ಪೆನ್ ಸಮೂಹ ವ್ಯಾಪಾರಿ ವಿತಿನ್ ಗೇನ್ ಪಾಪಿ ತಾಹರಿನ ದೆನ್ ನವ ನಿಮಾವಕಿನ್ ಎನ ಡೋಮಾ ಸ್ವಾಂಕ್ರಿ ವಿಕೆಟಿ ಮೇ ಅಂತ್ರೇಕ ಸಾತಂಬರ ಹಿಮಿ ಕರ್ಮಿಕು ಬಲ್ಲ ಅದುಮ ಅವತನ್ನ ಬಿಂದು ಏಕೈಕೈ ಹತೈ ಹೈಸಿ ಹತ್ತನಮಯ ಪಂಸಿ ಹತ್ತನಮಯ

0: channel that shaped generations. From the stories you grew up with. Movies that resonate. Musicals that ignite the soul. Documentaries that open your eyes, all in one place, all on your terms. A legendary name returns, redefining entertainment and reshaping the Sri Lankan entertainment landscape. This is not just streaming. This is the future of Sri Lankan entertainment. ITN Max.
1: ಅನುಷ್ಕ ರಸಾಂಚನದ ಸಿಲ್ವಾ ಅಧ್ಯಕ್ಷನೆ ಪಟ್ಟಿಗೆ ತರ
2: ಮೇಟಿಕತ್ ಪೈಮ್ಮಯಾಂತ ಡ್ಯಾಂಗಿತಿಲ್ಲ ಗಾಯಿನಿ ಮೊಕದ್ದಯ್ಯ ಪಾರ್ಸಲ್ಲಕ
1: ಸತ್ಯಾಂತಯೇ ರಾತ್ರಿ ನವೇಟ್ ITN ಬಲನ್ನ ಪಟ್ಟಿಗೆ ತರ
3: ಸತ್ಯಾಂತಯೇ
1: ರಾತ್ರಿ ಸುಮಧುರ ಧರ್ಮ ದೇಶದಯ ಸೆನಸುರಾತ ರಾತ್ರಿ ನವೇಟ.

0: ತಜಕ ಸೂತ್ರ ದೇಶನಾವ ದೇಶ ಜ್ಞಾನ ವಹಂಸೇ ಗಂಪುಲ ಮೀತಲಾವ ಕುಹುಮಡ ರುವಣ್ಪಾ ಮೂಲ ಮಹಾವಿಹಾರಾಧಿಪತಿ ಪೂಜ್ಯಪಾದ ಗಣ್ಯಕುಮಾರಿ ಶಾಂತ ಸ್ವಾಮಿ ವಹಂಸೇ.
1: ಅನಂತ ದುಃಖ ವೇದನಾವನ್ ಹಾ ಸಂತಾಪಯನ್ ಕೆನ್ ಯುತುವ ಇದಿರಿಯೇಟ ಯನ ಮೇ ಜೀವನ ಗಮನಿ ಬಿಯ ಸಂತ್ರಾಸಯ ಹಾ ಲೊಮು ಡಹಗನ್ ವೀಮ ಯನು ನಿತರ ಅದ್ದಕಿನ್ನಟ ಲಬಿನ ಅನಿವಾರ್ಯ ಸಿದ್ವೀಮ್ಯ. ಮಿನಿಸುಂ ಪಮನಕ್ ನೋವ ದೇವಿಯಂತದ ಸಾಧಾರಣ ವೂ ಮೇ ಮನಸ್ತಾಪೇ ದುರುಕರ ಗನೀಮಟ ಸಕ್ರ ದೇವಿ ಮಹಾರಾಜುನ್ಗೇ ಪಿಹಿಟ ಪೆತೀಮ ಸಿದುವು ಬವ ದಜಗ್ಗ ಸೂತ್ರ ದೇಶನಾವೆಂ ಪೆಹದಿಲಿವೇ. ಬಿಯೆನ್ ತತಿಗನುನು ಮಿನಿಸುಂ ಯಕ್ಷ ಪ್ರೇತ ಆದಿ ಅಮನುಷ್ಯನ್ ಪಸುಪಸದ ವಿವಿಧಾಕಾರ ಅದೃಶ್ಯಮಾನ ಬಲವೇಗ ಪಸುಪಸದ ಪಿಹಿಟ ಪತ ದಿವಯನ ಬವ ರಹಸಕ್ ನೋವೆ. ದುಕಟಪತ್ ಅಸರಣ ಇಂಗ್ರಾವಟಮಿಂ ಲಾಭ ಉಪದವನ ಕೂಟ ಮಿನಿಸುಂ ಅದ ಸಮಾಜೆ ವಡವಡಾ ದಕ್ನಟ ಲಭಿನ್ನೇ ಎನಿಸಾಯ. ನಮುತ್ ಸಿಯಲ್ಲಮ ವರದಿ ಸಹಗತ ಬವತ್ ಮಂ ಮುಲಾವನ ಸುಲು ಬವತ್ ಮೇ ಸೂತ್ರ ದೇಶನಾವೆಂ ಪೆಹದಿಲಿವೆ. ದೈನಿಕ ಜೀವಿತೇ ಒಬಟ ಬಿಯಾಕ್ ಸಂತ್ರಾಸ್ಯಾಕ್ ದನಿನ ಓನೇಮ ಮೊಹತಕದಿ ಒಬ ಕಲಯುತ್ತೇ ಬುದುಗುಣ ಮೆನೆಹಿ ಕಿರೀಮೈ ದಹಾಂ ಗುಣ ಹಾ ಸಂಗ ಗುಣ ಮೆನೆಹಿ ಕಿರೀಮೈ. ದಸಮಾರ ಸೇನಾವಂ ಇದಿರಿಯೇದೀದ ನೊಸಲೀ ನೊಬಿಯವ ಅಕಾಂಪ್ಯ ಲೆಸಿನ್ ವೆಡಸಿಟಿ ಬುದುರಜಾನನ್ ವಹಂಸೇ ಯನು ಮೇ ಮನುಷ್ಯ ಇತಿಹಾಸೇ ಪಹಲವುನ ನಿರ್ಭೀತನ ಅಸಿರಿಮತ್ ಚರಿತೆಯ. ಉನ್ವಹಂಸೇಗೇ ನವಾರಹಾದೀ ಬುದುಗುಣ ಎತುಲತ್ ಇತಿಪಿಸೋ ಗಾತಾವ ಮೆನೆಹಿ ಕರನ್ನ ನೊಯಸೇನಂ ಸ್ವಾಕ್ಕಾತ ಸುಪಟಿಪನ್ನ ಯನ ಗಾತಾವನ್ ಸಿಹಿಪಟ್ ಕರಗನ್ನ. ಒಬ ಸಿತ್ ವಿಲಾಗತ್ ಬಿಯಹಾ ಸಂತಾಪೆ ಹಿರುದುಟು ಅಂದುರಸೇ ವಿಯಕೆನವಾ ಸತ್ಯೇ. ಏ ಉತುಮ್ ವೂ ದಜಗ್ಗ ಸೂತ್ರ ದೇಶನಾವಟ ಸದಹ ಸಿತಿಂ ಸವನ್ಯೊಮು ಕರನು ಮೆನವೀ.